0: rấm rẻ,
1: anh ta rấm rẻ.
2: ಕೆಸೆಯಾದ್ರೆ ಹಂಗಂದ್ರೆ ಬೇಕಿಲ್ಲ ತೀನ್ಮಾನಿವೆ. ಕೆಸಟ ಸಿದ್ದಾಲೆ ಇಪ್ಪ ಕೆಸ ಸಿರಪ್ಪಿಗೆ ಬಿವಾಮ ಹಂಗನ್ನಡಿಮೆ ನೆತಿಕೆಲ್ಲಮದ ಅನ್ನ ಪುಡು
3: ನಿಯಮ ಆಯುರ್ವೇದ ಉಸು ಕೆಸ ಸಮನೀಕರಾಯಿ
4: ಮಾರೈನಿ
5: ಅಪಿ ಹೆಮತಾಮ ಹೆವ್ವೆ ಅಮ್ಮ ಆದರೆನ್ ಅಪಿಟ ಕವಪು ಬತ್ಕಟಕ ರಸ ದಿವ್ಯ ಕುಳುಬಳು ನಿಷ್ಪಾದನ ಅಮ್ಮಗೆ ಅತ್ಕುನಯ ಸೆರಂಡಿ ಗ್ರೀನ್ ಪ್ಲಾಂಟೇಶನ್ ಪ್ರೈವೇಟ್ ಲಿಮಿಟೆಡ್
6: ತಿಸ್ ವಸರಕ ಪಲಪುರುದ್ದ ಸಮಗ ಬೌದ್ಧ ದೇತಿನ್ಮ ನಿಮವುನು ವಿನಯಾನುಕೂಲ ಅಟಪಿರಿಕರ ಪೂಜಾ ಭಾಂಡ ವಗಕೀಮಕ್ ಸಹಿತವ ಪಾಸು ಮಿಲಟ ಎದಿರಿ ಸಿಂಹ ಪೂಜಾ ಭಾಂಡ ಬದುವತ್ತ ಹಂದಿಯ ಆಲಿಯ ಗೊಡ ಶಾಖಾ ಪಾತಕಡ ಪೆಲ್ಮಡುಲ್ಲ
7: ಒಯಾಟ ತೀನ ಸನೀಪ ವೆನ್ನಮ ನತಿ ರೋಗಯಾಕ್ತ ಮೇ ಕಥಾ ವಹನ್ನಕೋ
8: ಎಡಿಕೆಗಳ ಮಾಸ್ಪಟ ಅಗ್ಯಾ ಮಾಸ ತುಣಗಳಿಗೆ ಸೆಳೆ ಕಪಗ ಮಾಲು ಆಪತ್ತಿ ದೇವನಗಳಿನ ಆಲನ್ ಜೀವನ ಮಾಸ್ ಗಿಯ ದವದ್ದುಲ್ಲ ಜೀರ ತಿಬುನೆ ದೇವಿನಿ ವಟಾ ಜೀನಾವ ಸಂಗಣಿ ಗಮನೆ ಜೀನಾವ ಈಗ ಬಾತ್ತಿ ಮಹತ್ತೆ ಊಟ ಬೆನ್ನಲ ಸುತೋ ಪರೀಕ್ಷೆಯ ಕಲ್ಲ ಬೆಳುವ ಮುಗು ಅಗಲಿಗೆ ನ್ಯಾಯ ಕೇಳ ಗಿವ್ವಾ ಚಂ ಕುಲತವೋ
7: ಕಥಾ ಕರನ್ನ ಕಮಲ್ ಬಂದುಲ ವೈದ್ಯತುಮಾಟ ಬಿಂದು 777 3940 අනුත්තන කඩම මිලක් කසකල ග්‍රීන් සුපර් විතින් හිතා ගන්න බැරි අඩම මිලකට දැන් පහන්ඩ රැස්සක් ඔබත් අතමෑවිත් වෙනස වටහා ගන්න ශාකා මාතලේ අතුරුගිරිය මුල්ලේරියාව නාරම්මල ගනේ මුල්ල ගම්පොල කසකල ග්‍රීන් සුපර් කසකල සමූහ ව්‍යාපාරය වෙතින්.

ಆದರಣೀಯ ತರಾಂಗ, ನಾವತ್ತೆ ಇನ್ನೊವನ್ನೇ ಕಿಸಿ ಮಾಡುವಾಗ ನೋಕಿರೋಣ. ಆದರಣೀಯ ಪ್ರೇಮ ಹಿತಾಕ್ಲಾನೆ ಹುಸ್ಮಕವೇನ ಸಕ್ವಾತ್ ನೋದೇನೆ ಆದರೆಯದೇನ ಹರಿಯಟ ಮಗೆ ಮಹತ್ತೆ ಆವಾಗೆ ಕಂಪಲ ಉಮ್ಮಗಿರಿ ಉಯನೇನು.